0: ಕಟ್ಟಿನ ಲೈಕ ಸೈಸನು ಇನ್ನಿ ಹಿಡಿಮೆ ಚಿಕ್ಕರ್ ಕುಸಿದು ಇನ್ನಿ ಹಿಡಿಮೆ ಚಿಕ್ಕರ್ ಕುಸಿದು
1: ಮೋ ರಾಜಾ ಹು ಸುತ್ತಿನಿ ಪೋನಿ ತಿವನ ರಾಣಿ ಹುನ್ನೆ ಚ ಏಕ್ ಹಮ್ರ ಚುತ್ತೆ ಕಹಾನಿ ಹೋನೌ ಲ ಪ್ರಿನ್ಸೆ ಸ್ವಾಮಿ ಕರಿ ಕರಿ ವಿಷಯ ತಿನ್ನೆ ಕಸ್ತು ತಿನ್ನು ಪ್ರಾಣಿ ಅಪ ನ ಚೌನ ಪರ ಪರ ಚಾನಿ ಚಾನಿ ಮೋ ನಚಿಕ್ ಅವತಾ ಕಿನ ಹುಚ್ಚ ಪಾನಿ ಪಾನಿ ಪೈಸ ಠಾಕ್ ಕಿತ ಜಾಚ ಅಪ ಸುಹನ್ನೆ ಪಹೋ ಕಿ ಮೋ ಮಿಲ ಸಾತಿ ಮಲ ರೋಜ್ ನೆ ಪಹೋ ಕಿ